ಸುವರ್ಣವರ್ಣನ್ ಬದೀಜ್ವರ ಕುಂಡಲ ಮಾಂಜನೇಯಂ ಓಂ ನಮೋ ಭಗವತೆ ವಿಚಿತ್ರ ವೀರ ಹರ್ಮತೆ ಪ್ರಭಯಕಾರಾನ ಪ್ರಭಾಜ್ವರತ್ವತಾಮವದ್ದೇಹಾಯ ಅಂಜನೀ ಗರ್ಭ ಸಂಭೂತಾಯ ಪ್ರಕಟ ವಿಕ್ರಮ ವೀರ ದೈತ್ಯ ದಾನವಯಕ್ಷರಾಕ್ಷಸ ಗ್ರಹ ಬಂಧನಾಯ ಭೂತ ಗ್ರಹ ಪ್ರೇತ ಗ್ರಹ ಪಿಶಾಚ ಗ್ರಹ ಶಾಕಿನಿ ಗ್ರಹ ಕಾಕಿನಿ ಗ್ರಹ ಕಾಕಿನಿ ಗ್ರಹ ಕಾಮಿನಿ ಗ್ರಹ ಬ್ರಹ್ಮ ಗ್ರಹ ಬ್ರಹ್ಮ ರಾಕ್ಷಸ ಗ್ರಹ ಚೋರ ಗ್ರಹ ಬಂಧನಾಯ ಏಹಿ ಏಹಿ ಆಗಚ್ಛಾಗಚ್ಛ ಆವೇಶಯಾವೇಶಯ ಮಮ ಹೃದಯ ಪ್ರವೇಶಯ ಪ್ರವೇಶಯ ಸ್ಫುರ ಸ್ಫುರ ಸ್ಫುರ ಸ್ಫುರ ಸತ್ಯಂ ಕಥಯ ಕಥಯ ವ್ಯಾಘ್ರಮುಖಂ ಬಂಧಯ ಬಂಧಯ ಸಾಪಮುಖಂ ಬಂಧಯ ಬಂಧಯ ರಾಜಮುಖಂ ಬಂಧಯ ಬಂಧಯ ಸಭಾಮುಖಂ ಬಂಧಯ ಬಂಧಯ ಶತ್ರುಮುಖಂ ಬಂಧಯ ಬಂಧಯ ಸರ್ವಮುಖಂ ಬಂಧಯ ಬಂಧಯ ಲಂಕಾ ಪ್ರಸಾದ ಭಂಜನ ಸರ್ವಜನಂ ಮೇ ವಶಮಾನಯ ವಶಮಾನಯ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸರ್ವಾರಾಕರ್ಷಯ ಆಕರ್ಷಯ ಶತ್ರೂನ್ ಮಾರ್ಪಯ ಮಾರ್ಪಯ ಮಾರಯ ಮಾರಯ ಚೂರ್ಣಯ ಚೂರ್ಣಯ ಖೇ ಖೇ ಖೇ ಶ್ರೀರಾಮಚಂದ್ರಾಜ್ಞಯ ಪ್ರಗಯ ಮಮ ಕಾರ್ಯ ಸಿದ್ಧಿ ಗುರು ಗುರು ಮಮ ಶತ್ರೂನ್ ಭಸ್ಮಿ ಗುರು ಗುರು ಸ್ವಾಹಾ ಓಂ ರಾಮ ಹ್ರೀಂ ಓಂ ಹ್ರೈಂ ಓಂ ರಾಹ ಭಟ್ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವ ಶತ್ರೂನ್ ಭಸ್ಮಿ ಗುರು ಗುರು ಹರ ಹರ ಓಂ ಭಟ್ ಸ್ವಾಹಾ ಏಕಾದಶ ಶತವಾರ ಕೃತ್ವಾ ಸರ್ವ ಶತ್ರೂನ್ ವಶಮಾನಯತಿ ನಾನ್ಯಥಾ ಇತಿ ಶ್ರೀ ವಿಚಿತ್ರ ವೀರ ಹನುಮನ ಮಾರಾಮ

ಪತಿ ಪಾದೌ ಪಾತು ದಿನಮಣಿ ಪಾತೃಮಿತ್ರೋಖಿಲಂ ವಪು ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವರೋಗ ಭಯ

0: दृष्टं मधुरं शिष्टं मधुरं मधुराधिपतेरखिलं मधुरं गोपा मधुरा यष्टिर्मधुरा श्रेष्ठिर्मधुरा दलितं मधुरं फलितं मधुरं मधुराधिपतेरखिलं मधुरम्
1: मण्डलम् रामचन्द्रम् इति यानम् चन्द्रम् रघुनाथस्य शतकोटिप्रविस्तरम् एकैकाक्षरम् पूषा महापातकनाशनम् छात्रालिलोत्पल श्यामम् रामम् राजीवलोचनम् जानकीलक्ष्मणोपेतम् जटामुकुटमण्डितम् साधिधूलधनुर्बाणम् पाणिम् नक्तम् च रान्तकम् स्वलीला जगत्रासु माविर्भूतमजविभुम् राम रक्षापटे प्राज्ञा पापम् निसरम् काम्नम् शिरोमेधाङ्गौ पातु बालम् दृशतात्मजा कौसल्यो दृशः पातु विश्वमित्रपयस्मृतिग्रहणम् पातु मखकाता मुखम् सौमित्रवत्सलजिह्वा विद्यानिधि पातु कण्ठम् पर्तन्तस्कन्दुदीजायुध पातु भुजमग्नेशकारमुख करु सीतापति पातु हृदय जाम् दग्नयुद्मध्यम् पातु करध्वंसीनाम् बीजाम्बुदश्रयः सुग्रीवेशकटि पातु शक्तिनि हन्मत्प्रभु उर्ध्वविक्तम पातु रक्षकुल्लाशकृत ज्ञान निषेधकृत् पातु जङ्गिदशमुखान्तकः सुभीषण श्रीद पातु रामखल्वपु पिता राम बलोपेत रक्षा सुकृत्पटे चिरायु सुखी पुत्री विजय विनय पातालभुतलव्यमचारिण जन्मचारिणलोद्रकमपि शब्दा सरक्षित राम नाम विरामेति राम भद्रेति रामचन्द्रेति वासर नरण लिपत पातर्भुक्तिर्मुक्ति च विन्दति जगज्जेत्रैकमन्त्रण राम नाम सुरक्षित व्याखण्डधारित सकरस्ता सरसिद्ध वज्रपज्र रामेदं राम कक्षस्वर्तवैतान्य सर्वत्र अस्ति जय मंगलम् आदिष्टवन्य ಿತಾಂ ಪ್ರಾರ್ಥ ಪ್ರಭು ಬುಧಿ ಕೌಶಿಕ ಆರಾಮ ಕಲ್ಪ ವೃಕ್ಷಣ ರಾಮ ಸಕಲ ಪದ ಅಭಿರಾಮ ಶ್ರೀ ಲೋಕನ ರಾಮ ಶ್ರೀಮಂತನ ಪ್ರಭು ತರುಣರೂಪ ಸಂಪನ್ನ ಸುಕುಮಾರ ಮಹಾಬಲ ಪುಂಡರಿಕ ವಿಶಾಲ ಶ್ರೀ ಕೃಷ್ಣಜಿ ನಮ್ಮ ಫಲ್ಮೂಲ ಶಿಲಾಂತ ತಾಪಸ ಬ್ರಹ್ಮಚಾರಿಣ ಪುತ್ರ ದಶರಥ ಸಹಿತ ಭ್ರಾತರು ರಾಮ ಲಕ್ಷ್ಮಣ ಶರಣ್ಯ ಸರಸ್ವತಾನ ಶ್ರೇಷ್ಠ ಸರ್ವಧರ್ಷತಾಂ ರಕ್ಷಿಕುಲ್ಯ ಅಂಧಾರು ತಾಯತ ಅನುರವಿತ್ತಮ ಆರ್ಥ ಸಜ ದರ್ಶ ವಿಸ್ಪೃಶಾ ಭಕ್ಷ್ಯ ಶಿವಿನಿಶಂ ಸನ್ನು ದರ್ಶನಾಮಂ ರಾಮ ಲಕ್ಷ್ಮಣ ವಗ್ರ ತಾಪಸ ಜಗಿಷ್ಠಾಂ ಸ್ಕಂದ ಕೌಚಿ ಕವಿ ತಾಪ ಬಾಣಧರ ಯುವ ಗಚನ ಮನು ರಸ್ಮಾಕಂ ರಾಮ ಪಾತು ಲಕ್ಷ್ಮಣ ರಾಮ ದಶರ ಈಶ್ವರ ಲಕ್ಷ್ಮಣ ಚರ್ವರಿ ಕಾಕುಶ ಪುರುಷ ಪೂರ್ಣ ಕೌಸಲ್ಯ ಇರುವಿತ್ತಮ ವೇದಾಂತ ವೇದಿ ಅಧ್ಯಕ್ಷ ಪ್ರಾಣ ಪುರುಷೋತ್ತಮ ಜಾತಿಮಲ್ಭಂ ಶ್ರೀಮಾನ್ ಸರ್ವತ್ರ ಆಕ್ರಮಿತೇಂಜ ಪನ್ನಿತ್ಯ ಮಠಭಕ್ತ ಶ್ರದ್ಧಾ ನಿದಶ್ಮೇಧಾದಿ ಕಂಪನಿಯ ಸಂಪ್ರಾಪ್ತ ತೇ ಸಂಚಾರಾಮ ದುರ್ವಾದ ಲಶ್ಯಾಮಂ ಪದ್ಮಾಕ್ಷಂ ಪಿತರಸದಂ ಸ್ತೋಂತಿ ನಾಮ ಪ್ರಜರ್ವೇಣ ತೇ ಸಂಸಾರೇ ನು ನರ ರಾಮ ಲಕ್ಷ್ಮಣ ಪುರುಷ ಮರ್ಗುರು ಸೀತಾಪದಿಂ ಸುಂದರಂ ಕಾಕುಶಂ ಕರಣಾನಂ ಗುಣಾದಿಮಿ ಪ್ರಪ್ರಿಯಂ ಧಾರಿಂಪ ರಾಜೇಂದ್ರಂ ಸತ್ಯಸಂದಂ ದಶರಥನಂ ಶ್ಯಾಮನಂ ಶಾಂತಮತ್ತು ವಂದೇ ಲೋಕಮರಾಮ ಲೋಕತಿಲಕಂ ರಾಮ ರಾವಣಾರಿಂ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದ ಸಿರುಗುಣಾಥಾಯ ನಾಥಾಯ ಸೀತಾಪತಿ ನಮಃ ಶ್ರೀ ರಾಮ ರಾಮ ರಾಮ ನಂದನ್ ರಾಮ ರಾಮ ಶ್ರೀ ರಾಮ ರಾಮ ಭಕ್ತಾಗಿರಿ ರಾಮ ರಾಮ ಶ್ರೀ ರಾಮ ರಾಮ ಕರ್ಕಶ ರಾಮ ರಾಮ ಶ್ರೀ ರಾಮ ರಾಮ ಶರಣಂ ಗೋ ರಾಮ ರಾಮ ಶ್ರೀ ರಾಮಚಂದ್ರ ಚರಣ ಮನ್ಸಾತ್ಮರಾಮಿ ಶ್ರೀ ರಾಮಚಂದ್ರ ಚರಣ ಉತ್ಸಾಹಾಮಿ ಶ್ರೀ ಚರಣ ಶಿರಸಾ ನಮಾಮಿ ಶ್ರೀ ರಾಮಚಂದ್ರ ಚರಣ ಶರಣಂ ಪ್ರಪದ್ಯೆ ಮಾತರಾಮೋ ಮತಿರಾಮಚಂದ್ರ ಸ್ವಾಮಿ ರಾಮ ರಾಮಚಂದ್ರ ಸರ್ವಸ್ವಾಮೇ ರಾಮಚಂದ್ರೋ ಜಾನು ನಾನು ಜಾನ್ಯವ ಜಾನಿನ ಜಾನೆ ದಕ್ಷಿಣ ಲಕ್ಷ್ಮಣಯ ಸ್ವಾಮಿ ದುಜನ್ ಕಾತ್ಮಜಾಪು ಉತ್ತಮಾರ್ತಿರಿಯ ಸೌಂದರ್ಯಂ ನಂದನು ಮಂದಿ ಲೋಕಾಭಿರಾಮ ರಾಮೇತಿ ಗರ್ಜನ ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜ ರಾಮಾಯಣಾಭಿಯುತಾನಿ ಶಾಚರ್ಚಂ ರಾಮಾಯ ತಸ್ಮಿನ್ ನಮಃ ರಾಮಾಯಣಾಸ್ತಿ ಪ್ರಾಯಣಂ ಪರತರಂ ರಾಮಸ್ಯ ದಾಸೋಸ್ಮಿಹಂ ರಾಮೇ ಚಿತ್ತಲೇ ಸದಾ ಭವತ್ಮೇ ಭೂ ರಾಮಾಮೋದರ ರಾಮ ರಾಮೇತಿ ರಾಮೇತಿ ರಮ ರಾಮ ಮನೋರಮೇ ಸೌತ್ರ ರಾಮ ತತ್ತುಲ್ಯಂ ರಾಮ ನಮ ರಾಣನೆ ಇತಿ ಶ್ರೀ ಬುಧಿ ಕೌಶಿಕ ವಿರಚಿತಂ ಶ್ರೀ ರಾಮ ರಕ್ಷಾ ಸ್ತೋತ್ರಂ ಸಂಪೂರ್ಣಂ ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು.